ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಸುರಮೀತೆ ಗಜಟಾಜೂಟ ಮುನುಚಿರ ಮುನ ಮೆರೆಯಗ ಮಾರದುದು ತಂಬುರಮೀತೆ ಗಜಟಾಜೂಟ ಮುನುಚಿರ ಮುನ ಮೆರೆಯಗ ಮಾರದುದು ತಂಬುರಮೀತೆ ಗಜಟಾಜೂಟ ಮುನುಚಿರ ಮುನ ಮೆರೆಯ ತ್ರಿಶೂಲಂಬುದಾತ್ರಿ ಪುತುಹರುಡು ತದಿಂ ತದಿಂ ತದು ಕಹಿತ ಕಯನುಚು ತ್ರಿಶೂಲಂಬುದಾತ್ರಿ ಪುತುಹರುಡು ತದಿಂ ತದಿಂ ತದು ಕಹಿ

ಸಂಗೀತ ಸ್ವರ್ಣಯುಗ ಕರ್ತ ರಾಮ ಭಕ್ತ ಶ್ರೀ ತ್ಯಾಗರಾಜಸ್ವಾಮಿ ವಾರಿ ಅಪೂರ್ವ ಸೃಷ್ಟಿ ಐನ ಪಂಚರತ್ನಮುಲು, ಸಂಗೀತ ಸರಸ್ವತಿಗೆ ಅಮೂಲ್ಯ ರತ್ನಮುಲು, ವೀರ ರಸ ಪ್ರಧಾನಮೈನ ನಾದರಾಗಮುಲೋ ಜಗದಾನಂದ ಕಾರಕ ಅನುಕೃತುಲೋ ಸಕಲ ಕಲ್ಯಾಣ ಗುಣಾಭಿರಾಮುಡೈನ ಶ್ರೀರಾಮಚಂದ್ರುನಿ ಮಹಿಮನು ಅಷ್ಟೋತ್ತರ ಶತನಾಮಮುಲತೋ ಸಂಕ್ಷಿಪ್ತ ರಾಮಾಯಣಮುತೋ ರಚಿಂಚಿನ ಶ್ರೀ ತ್ಯಾಗರಾಜನಿಗೆ ಶ್ರೀರಾಮ ಸಾಕ್ಷಾತ್ಕಾರ ಭಾಗ್ಯಮು ಕಲಿಗಿಂದೆ.